ಸಾಗರ ಸಿತುವಿಲಿ ಸಿತುವಂಕರಣ ಡ್ರೀಮ್ ನೈಟ್ ಸತಿ ಬಲ ರಾತ್ರಿ ಹತ್ತಟ ಅನುಗ್ರಹ ಇನ್ನ

0: paraissait éveillé. C'est toi, Katrina. Klemmerite.
1: Satellite de Panama. Road trip repeater.
2: ಶಕ್ತಿಯ ಉದ್ದಿನ ಭಾರತ ಶಕ್ತಿಯ